ನವರಿ ಕಶಿ ಗಂಧವರಿ ರಜ ಖುಷಿ ಕೊಳ್ಳಿ ನಮ್ಮದು ಸರ ಮನ್ಮಾರಿ ನವರಿ ಕಶಿ ಗಂಧವರಿ ರಜ ಖುಷಿ ಕೊಳ್ಳಿ ನಮ್ಮದು ಸರ ಮನ್ಮಾರಿ ನಮ್ಮ ರಾಜ ಕುಂಕುವತ ದೇವ ಬಾಯಿ